ಜನಮ ಕರ್ಮ ಮಲ್ ಉತ್ತುರೆ ಸಚ್ಚೇ ಕುಣಗಾ ಜನಮ ಕರ್ಮ ಮಲ್ ಉತ್ತುರೆ ಸಚ್ಚೇ ಕೇ ಗುಣಗಾ ಗುಣ ಗಾವತ್ ಕೇ ಪುತ್ರ ಸಮೇ ಸಚ್ಚೇ ಕೇ ಗುಣಗಾ ಗುಣ ಗಾವತ್ ತೇರಿ ಪುತ್ರ ಸಮೇ ಬಿನ ಸಜಾಯ ಹೋಮೇ ದುಃಖ ಹೈ ಜನಮ ಕರ್ಮ